0: of men. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಯಂತಿ ದಿನಾಂಕ ಅವರು ಕೆಟ್ಟರು ಇದೆ ಕೃಪಯಾ ವಿಭಿನ್ನ ಮಂತ್ರಾಲಯಕ್ಕೆ ಕುರಿತು ವಿಶೇಷ ಪರಿಯೋಜನಾ ಶುಭಾರಂಭ ಉದ್ಘಾಟನ್ ತಥಾ ರಾಷ್ಟ್ರಕ್ಕೆ ಸಮರ್ಪಣೆ ಕೃಪಾ ಕರೆ.
1: The release of the PM Kisan Nidhi, the 23rd installment being done by the Honourable Prime Minister Sri Narendra Modi, with a smile on his face and a confident country. Now, this has been released. Various beneficial schemes for the people of the country, various schemes including infrastructure of railways, of roadways, of port developments, of fisheries, of highways, so many things together.
2: माननीय प्रधानमंत्री ने कई सारी योजनाओं का शुभारंभ किया आज और